ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ಗುರು ವ ಗುರು ವ ಗುರು ವ ಗುರು ವ ಗುರು ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು ವ ಗುರು

0: ನಮಸ್ತ್ವಂಗ ಪಂಜೆ
1: ನಮಸ್ತ್ವಂಗ ಕಾಲೇ ನಮಸ್ತ್ವಂಗ ಪಾಲೆ
0: ನಮೋ ಸರ್ವದೇಶೇ ನಮೋ ಸರ್ಪೇಶೇ
1: ನಮೋ ರಾಜ ರಾಜೇ ನಮೋ ಸಾಜ ಸಾಜೇ
0: ನಮೋ ಶಾಹೇ ನಮೋ ಮಹಮಾಹೇ
1: ನಮೋ ಗೀತ ಗೀತೆ ನಮೋ ಪ್ರೀತ ಪ್ರೀತೆ
0: ನಮೋ ರೋಗ ರೋಗೇ ನಮೋ ಶೋಕ ಶೋಕೇ
1: ನಮೋ ಸರ್ವ ರೋಗೇ ನಮೋ ಸರ್ಪೋಗೇ
0: ನಮೋ ಸರ್ವಜೀತಂ ನಮೋ ಸರ್ಪೀತಂ
1: ನಮೋ ಸರ್ವ ಜ್ಞಾನಂ ನಮೋ ಪರಮತಾನ
0: ನಮೋ ಸರ್ವ ಮಂತ್ರಂ ನಮೋ ಸರ್ವ ಜಂತ್ರಂ
1: ನಮೋ ಸರ್ವ ದಿಸಂ ನಮೋ ಸರ್ವ ಕೃಷಂ
0: ನಮೋ ಸರ್ವ ರಂಗೇ ತ್ರಿಭಂಗಿ ಅನಂಗೇ
1: ನಮೋ ಜೀವ ಜೀವಂ ನಮೋ ಬೀಜ ಬೀಜ
0: ಅಖಿಜೆ ಅಪಿಜೆ ಸಮಸ್ತಂ ಪ್ರಸಿಜೆ
1: ಪಾಲಂ ಸ್ವರೂಪೇ ಕುಕರ್ಮಂ ಪ್ರಣಾಸಿ
0: ಸದಾ